ಸರ ತಂದಿನಿ ದಪ ಮಗರ ಸಪಮ ಗಾಮನ್ ಅಮ ಗಾಮದ ಅಮ ಗಾಮ ಗಾತ್ತೆ ಸಗರ ಸಮಗರ ಸಗರ ಸಮಗರ ಸಪಮ ಗಮ ಗಪ ಮನಿ ಪಸನಿಗೆ ಸಗರ ತಂದಿ